0: 드디어 자기 찔러만 담기 아까이 독비도나 랭신비럭바 하닝알리드나 다가파 봉독자리 다가짜리 여자 거의 응아시기 거기 담자리바 히라마시기 마땅시다 락자르칸다 여자 거의 허지직 탱나리바 마니포르기 나하싱 다이브다리 마루에나 메저 이코노믹 챌린지스 마시 까리까리니 하이나 오비보기 여자
1: 양한보다 아이나 로코짜닝 바시 하이나블레이코 과이 마루에 바시 헬 이즈 웰드 하이시 뿌나만 하이나이니 아다 하이리바 ko ye hell is well lakchang pabana la ni hari se sidong khai maru ori na pungning wakhal se si laika draba mapham da di hakchang pabagi ko ye wari si ju adum wari ori ga chatto ine aduna no health without mental health hai se si amaru ori aduna malem pumbana 2030 da thami ba global gi magi development goal tratre se si manung stai da ko ye goal number 3 se hum subasi akchang phabana lanni habis ka mari laina ba health and well being si oye ba anu si aina manipur gi context ta pusne ngis na hoji ko gi miam se se poning wakal laita da ba gi si gi awaba ma awaba si cham cham ba awaba na te ba masi epidemic ta na ko laita ta na ko gi sandu rai ba amane ba ana poning wakal si laita da ba dina kai da urge ha matam da akchang ju patre da na aduna ko ni ujik nei na dori ba sen melon gi wafam na tra tunglam chat gi wafam na tra manipur ki tong tong ba lady issues mam the quite maru ba si koi puni wakhal lita da ba si si si am da koi concern oi aduna covid ki matung da lakada ba pandemic se masi koi ki puni wakhal lita da ba gi lita si oi ni hainari ba do madu manipur da di chap cha na tho e ha di koi covid ki matam da koi se loina bak si lockdown to ni na tra yum de ma pan thok tre adi thok pa su ya tre adi koi masen ki thazana ba ha di ban laminari ba emu manung mok da koi mark su na da na laptop na ri ne ba na tra adi laptop na wei chang si bo ba adu ki matung da namo kai da ro ge da koi si hingsa gi thok do omu yam chaung na left na tre adi amal lor ga ama thor ine ba adi ki mo akoi da di kramai to ge da koi ki violence sai ba se si hingsa gi thok do si di adum koi go narga dum lakre ba manipur se yam sangna diket long ko ge balance lakra ba aduna yam tien ba figure ma koni yengadi 2000 ge march ki thadagina 2026 ki august ki tang trama panse sibo ki manung stai da ko ge thoki ba thok do wathok id hana sunaba gi ko ge nomai ge khar mari leina ba khara ina conflict ka mari leina ba sidai da si haidna hardly haidna phangi ba figure machine je leasing ong go chama pan maudra oe yam khaba figure ne pikhaba manipur da dina tra aduna sidai da si diba sing sa mr security su yawi si bisdai da kwa security khakta da koi chamri go jamri yawri ni taidi ngasai gi ayama na koi micham praja si oidoi ni aduma koi gi marakta jahi na uri ba na si na ayama oidoi ne ba adigi mo ngasai gi koi gi laidi ba sang china chatrak pa si gi conflict taida si ana thok pa si ga mari lein ho da ngasai gi pun wakal gi koi laita da ba si su mo hengal ine ba numi tha don yeng jari ba physical lan sing do pun si gi oina koi laptop ki ba matam da kai na gi ba matam da ma du da nangam ga da ba macha adigi nangam ga da ba awa ba ana si gi koi trauma me am si su loina ra ga lai ba koi gi manipur amane jitu balance no mukai dor geta ko yam chong na machine thore si no mu asiga nagi mathak sta ita ko displacement no mu thue da na displacement siga iwen no mu satli sina kai do geta migration ja ha di ko safe oi ba jaga da migrate tor pa adi ko manipur gi mapan da ta ta ba ko gi physical an ma ya ma manipur gi o ye tonglam chat ya na kana ga do ba pa pa ba ko yumbi ma ya ma hai ta re ko adu ma ko gi tang tang ba ma ya ma mapan da ko gi sa gi chatok ki ba ha di lai ta ma bo ro ta ba ki bo ro na tra gi hing na ba gi ro ma du ਕੋਈ ਵੀ ਪੋਰ ਨਾ ਕੋਈ ਜੀ ਮਾਇਕ ਨਾ ਬਮਤਮ ਮਨੇ ਅਦਨ ਉਸੇ ਮਨੀਪੁਰ ਦੇ ਹੁਸੀ ਕੈ ਦੌੜਗੇ ਹੈ ਮਤਮ ਦਾ ਲੈਰੀਬਾ ਮਨੀਪੁਰ ਕੀ ਫਿਲਮ ਜੀ ਨਾ ਹਾਨੇ ਦੀ ਸੋਇ ਨਾ ਕੋਈ ਦੀ ਫਿਲਮ ਜੀ ਫਵਨ ਤੇ ਬਸੇਂ ਤੁਮ ਅਦਨ ਹਾਨੇ ਦੀ ਕੋਈ ਕੀ ਅਨਾਬ ਉਹਰਗ ਲਾਖਰ ਬਨੇ ਬ ਕੋਈ ਦਾ ਅਨਾਬ ਸੀ ਸੂ ਕੋਈ ਵਾਟਕ ਸੁਮ ਲੈਬਾ ਅਨਾਬ ਦੁਦੀ ਖਰਾ ਵਾਰੀ ਬਤਾਈ ਛਾਦਨਾ ਦੁਗੰਗ ਨਾ ਖੋਨ ਬਸੀ ਜਾਇਦਨ ਕੋ ਅਦੁਗ ਆਈਸੀਯੂ ਯੋਗਰਗ ਦੀ ਉਪਾਇ ਲੈਤੇ ਨਾ ਤਰਾ ਅਦਨ ਕੋਵਿਡ ਮਤਮ ਦਾ ਨਸਾ ਕੀ ਮਨੀਪੁਰ ਕੀ ਸੇਮਿਲਨ ਸੀ ਆਈਸੀਯੂ ਦਾ ਲੈਰੋ ਬਨੇ ಅದು ದಿಸಾಸ್ ತೌದಿ ಮಮಾಂಗ್ ಇದೈದ ಬೈಲೆನ್ಸ್ ಉಂ ಲಕ್ಷಲ್ಲೆ ಅದೈದಿ ಐ ಸುದೋಂ ಚಂಗ್ರೆ ಬೋಜಿ ಅದು ನೌಚಿ ಮಣಿಪುರ್ ಗೆ ಸೆಂಥುಂ ಗೆ ಫಿಲ್ಮ್ ಸಿ ಆಲ್ಮೋಸ್ಟ್ ಎ ವರ್ಚುವಲ್ ಕೊಲಾಪ್ಸ್ ಸಿದುನೆ ಮುಜೆ ಕೋದಿ ಲೈದಿ ಸಿಕ್ವ ಅದು ನಾ ಮಸಿದ ನೋ ಮಕೋ ಗೆ ಬದ ಲಾಕ್ ಥೋರ್ಕೋ ಮತಂ ದ ಕ್ವಾದಿ ಯಾನಾ ನಾ ಅವಾಬ ಪಿಬಸಿ ಅಕ್ವೈನ ಮಿಚಂ ಪ್ರಜಾ ಮ್ಯಾಮ್ ದ ದುಂಪಿ ಹೈನೆ ಕ್ವ ಚಮ್ ಚಮ್ ನಾ ಕಾರ್ಬಾರ್ ಮಸಾ ತೌಜಬದ ಗೆ ಹೌದನ ಕಿತಂ ಮಯಾಯ ವರಪ್ ತೌಬ ಕಿತಂ ಚೌಗ ಚರಕ್ಪ ಮಕೋ ದಿ ಮಸಿ ನೋ ಮಬನ್ ಲಾಕ್ ಥೋರ್ ಪೈಸೆ ಮಕೋ ದಿ ಕೈ ಖನ್ಗೆ ಬಕೋ ಗೆ ಅಕ್ವೈ ಸಿ ಹಿಂಗಿ ದ್ರಾ ಸಿಗ ದ್ರಾ ಐಸೆ ಅದು ಗೆ ವನ ಖಲ್ಲೆ ಹೈದಿ ಹಜು ಜಿ ಮಕ್ತ ಅಕ್ವೈ ಗೆ ಸರ್ವೈವಲ್ ಗೆ ಸ್ಟ್ರಗಲ್ ತಬ್ದಿ ದು ದ ಅಮುಕಸು ಸದಾ ಉನ ಹೈತಾರೆ ಇಕೋನಾಮಿಕ್ ಆಕ್ಟಿವಿಟೀಸ್ ಮಾಗಿ ಚಕಾಸಿ ಉಂಗಿ ಲೆಫ್ಟ್ ನ ಉಂಬಿ ದ ಕಾಲೆ ಬಸಕಾಸಿ ಲೆಫ್ಟ್ ಮತಮ್ ದ ಮೊಂದ ಕರಿ ಖಲಮ ದ ಗೈಸ್ ಅದಗಿ ಮದುಮಕ್ ಅಕ್ವೈ ಗೆ ಮೊಯ್ದ ಥೆಂಗರ ಮಿನಾ ಮಣಿಪುರ್ ಗೆ ಎಂಎಸ್ಎಂಇಸ್

0: ಆಕಾಶವಾಣಿ ಇಂಫಾಲ್ ಹೌಸಿಂಗ್ ಮಣಿಪುರದ ಮರುವೊಯ್ಬ ಪಾವು ತಾಬಿರಸೆ.
1: ಆಕಾಶವಾಣಿ ಇಂಫಾಲ್ ಔಜಿ ಫೌಬುಗಿ ಮರುವೊಯ್ಬ ಪಾವುದ ಮಣಿಪುರದ ಹೌಸಿಂಗ್ ಓರಿಬ ಫಿಬಂ ಮ್ಯಾಮ್ಗಿ ಮರಕ್ತ ತಾಜನಬ ವಾಟ್ಪ ಅಮಸುಂ ತಾಜನಬ ಹೆಂಗರನಬ ಲಂಬಿ ಯಾಟ್ಪ ಹೈಬಸಿಗಿ ಮತಾಂಗ್ದ ಅಸಾಮ್ ರೈಫಲ್ಸ್ ನ ಸಿಂಧುನ ಗೆಸ್ಟ್ ಲೆಕ್ಚರ್ ಮಂಗಸಿ ಪಾಂಗ್ತೋಕನಿ. MSFDS ki auditorium da pangthokodaba thorum asida Mukhyamantri Yumnam Khemchan amadi Assam Rifles ki director general Lieutenant General Vikas Lakera saruk yagani. Churachandpur jila da hand foot and mouth disease amadi dengi laina pak sana sandoropaga mari lenana district administration Churachandpur amadi jila asigi haksel bibhag na tongan tongan ba thorang kya marum lokhatle. Rises digi drug maru phangna muthatnabagi pandamda security force na tongan tongan ma mapham kyada anti narcotics operation lepdana chathari amaromda manipuram myam digi namduna sel khaiba amadi atai aina yadaba thabak thorum tawbada chenaba myoi singsu security force na lepdana phagalakli. Nepal da tholibe ising isau asida Chandel jila digi myoi sing leibak aduda satkhiba leirabadi amadi pau phauna ba ngamdrabadi mobile number 811-993-4085 ta pau phawrnaba Chandel gi deputy commissioner na khangalakle. Laibak sinba thungbada ngasi mabung mokwa mase masil singi marakta lainari bi mari hena sesinanba amadi nungsinaba.

ಸಭಿ ಸನೌ ಅನಿಗಿ ಮತೌಬು ಉಬದ ಖ್ವಾಯಿನ ಇಕಾಯ್ದುನ ಲೋತ್ಕಿಬ ಕನಾಗಿ ಮರಾಲ್ನಿ ಹಾಯ್ಸಿಗೆ ಸಭಿ ಸನೌ ಅನಿಗಿ ನುಕ್ಷಿ ಮತೌನಿ ಹಾಯ್ಸಿರ ಮಥಂಗ್ದ ಲೊಕಚರಿ ಏಜೆ ಮೈಸ್ನಾಮ್ ಅಮದಿ ಪುಷ್ಪಾರಾಣಿ ಹುಯ್ದ್ರೋಮ್ ಅನಿಗಿ ಅಪುಂಬ ಖೊಂಜಲ್ದ ಹೇಮಂತ ಕುಮ್ಮನ್ನ ಸೈರೆಂಬ ಅಮದಿ ತೋನಿ ಅಹೈಬಂನ ಸೈರಾಂಗ್ಬ ಇಸೈ ಇಸೈ ಅಸಿಬು ತಾಬಿನಿಗಿ ಹಾಯ್ನ ಖನ್ಬಿರಪ್ಪ ಮರುಪ್ಸಿಂಗ್ದಿ ಸಗೋಲ್ ಬನ್ ಸಲಾಮ್ ಲೈಕಾಯ್ದಗಿ ಸೋಬಾ ಬೆರೋನಿಕಾ ಒಸಿನಿಯಸ್ ಅಮದಿ ಮೋನಿಷನ್.

0: ಐತ್ರಿ ಹೈರ ಬ್ರೋ. ಯಾಯ್ ಮದು ನಮ್ಮ ಮಕ್ಕಳ ಬಾದ ಕರಿ ಮತ್ತೆ ಹೈದ್ರ ಬಜಾಲು
1: ಐ ಮಕ್ಕಳ ನಿಗ ವಾದ ಒಂದು ಪರಕನು ಐ ಮಕ್ಕಳ ನಿಗ ಒಂದಿನ ವಾರಿ ಸಾನವಸೆ ಕಯ ಹೈನರು ಇದುರಿ ಹೈ ಮಮಾ ಮಕ್ಕಳ ಮಕ್ಕಳ ಬಿಸಾನ್ ವೈ ಯೋಲೆ ಮೈ ಮಸಿಂ ತಮಲೇ ಹೌದಿ ಮಕ್ಕಳ ಅನಿ ಮದಿ ಆಫೀಸರ್ ಓರೆದನ ಮನಾವ ತೋ ಮಸಿ ಮಕ್ಕಳ ನಿ ಸಂಗ್ರ ಮೈ ತಮನ್ ಬಬು ಕರಿ ಥೌಲೈ ಬ ಥಬಕ ದೋನ ಹೈ ಮನಾವ ಶಿವ ಮಹಿ ತಮನ್ ಯಾಯ ಬ ವಖಲ್ ದಿ ಪಚ್ಚೆ ಮತ ಕಂದೆ ಕರಿ ಸುಲೈ ತವ ಬಿಕ್ಕ ಬೈ ಗೋಲ್ ಮಚೇಲ್ ಮಲೇರಿ ಬಸೆ ಮಸಿ ಬಾವುದ ಮನಾವ ತೋ ಮಸಿನ ಫಂಗಿಗದ್ರಾಯನ ಪಾಖಟ್ಪದಗಿ ನುಪಿ ನುಪಿ ನಿ ಇಂಜಿಲಗ ವಗಾ ಖುದಿಂಗಿ ಗೋಲಸೆ ಪನ್ಬ ಹೊರಲವನಿ ನಾಯ್
0: ಮಕ್ಕಳ ಬಾಬಾ
1: ಮಕ್ಕಳ ವಾಸೆ ಪರಗನು ಐ ಮಕ್ಕಳ ಒಂದಿನ ವಾರಿ ಸಾನಬಸೆ ಕಯ ನುಂಗಾಯರು ಇದೋರಿ ಹೈ ಮಾಮಾ ಯಾಯ್ ಮಾ
2: ಬಾಬಾ
1: ಕರಿನು ನು ಪಾವಸಾ ನಸಿ ದಂ ಹೌಸಿ ಫಾವ ನ ಬಿನರೋಲ್ ಹೊಂದುಕ್ ತಬದುಬು ನಮ್ಮ ನಸಿ ಆಫೀಸ್ ಕಾರರು ಇದಬ್ರಾ
2: ಬಾಬಾ ಇಂಗ ಸಿ ಆಫೀಸ್ ಕಾರ ಜರರೋಯ್ ಐ ಸೇಮ ಗುಲೇ ನೈ ಮೋರೆ ಟುಸ ಸಬತಾರಿ ಜಮುನಾ ಸಿ ಯಾವ ಗುನಿ ಹರಿ ಬಾಬಾ
1: ಪರೆ ಪರೆ ಅದು ನು ಪಾಮಸಾ ನ ಕೋಯ್ ನ ದುಮ್ ನ ಲಂ ಲಾ ಪ್ರಸತ್ ಖಗ ಯುಮ್ ದ ಲೇ ಹೌರಿ ಬಾ ಅಲ್ ಒರವ ನ ಮಾ ನ ಪಾಯ್ ಕೋಯ್ ನ ಲೈಭಂ ಖಂಗ ಲೋಯ್ ಥವಾಯ್ ವಾರ ಮ ಗನಿ ಹವಸೆ ಮಿ ಕು ಪಮತ ಕಾವ ಗುನು ಕೋನ ಪಾಮಸಾ
2: ಬಾಬಾ ಅದು ಬಾಬಾ ಗರಂ ತಮಸ ಗು ಸಪಿ ರು ಬದು ಅನಾ ಯ ಯಾವ ಗಿರ ನ ತ್ರಗನ ಅಚಿನ್ ಬ ಕೈ ಲೈಬಿ ಗಿರ ಬಾಬಾ
1: ಏರಾ ಕರಿಸ ಥುಯ ದೋ ಕುಲೈ ಬನ ತೇದ
0: ಕೋಯ್ ಬಾಬಾ
1: ಇಪಾಲ್ ನ ಯಾ ಮ ಇಸತ ಮುರಕ ತಬದಿ ಮತಂ ದು ಸಾಂಗೆ ದೋ ನ ಯಾ ಮದು ಉನಿ ಮಂದ್ರ ಸಲು ಬನಿ ನಹೈ ಅದು ಮೈ ಕೋಯ್ ಯಾ ಮಾ
2: ಬಾಬಾ
1: ನನೌ ನಿ ಪಾಸಿ ಮಮಾನ್ ಮಮಾನ್ ನಬದಿ ಮಿರೇ ಬಾಕ್ ತ ಮಹಿ ತಮ ಸನ್ನ ಬ ಹೈದನ ಥೌರಾಂ ಪುನಮ ಕ್ಷೇಮ ಸಾದರ ಲೋಯ್ ನ ಖ್ರಬನಿ ದೋ ಇಶಾ ಸಿಗಿ ಸೆಂಬಂ ಕಸ್ತಂ ವಾತ್ರಿ ಪಾನ ನ ಒಂದು ನಿಂಗ್ಸಿಂ ಬದು ಬು ನ ಕೋಯ್ ಗು ಉಪಾಯ ಗ ಲೈ ದೋ ರಿ ಬ್ರನ ಹೈ
2: ಅಯ್ ಯಾನಿ ಬಾಬಾ ಯಾನಿ ಅಯ್ ಜಮುನಾ ದ ಲೋಯ್ ನಜರ ಬನೆ
1: ಓ ನ ಮಾಯೋ
3: ರೇ
2: ಯಾರೆ ಅಯ್ ಡ್ರೆಸ್ ಮಂಗ ಲೋಯ್ ರೇ
1: ಅ ಬಿಮ ಬಿಮಶಾ ಮೈ ಕೋಯ್ ಪಾವಾ ಹೈ ಗಿನ ಹೈ ಸೇ ನನಾವ ತೋ ಮಸ್ನಾ ಮಿರೇ ಬಾಗ್ ತಮ ಹೈ ತಮ ಸಂಗ ಮದ ಸೆಂಬಂ ಘರ ಸಕಂದವ ಅದು ಖಜದಂ ವಾತ್ರಿ ಪಾನ ಯಾಯ್ ಮದ ನಿಂಗ್ಸಿಂಗ್ ಬನಿ ಅದು ಯಾಯ್ ಮಿನ ಬಾಬಾ ಯಾರನಿ ಅದ ಹೈರಂಲೇ ನಕೋಯ್ದೆ ಲೈ ಸೆಂಬಂ ಮೋರಗದಿ ಇಪಾದ ಮುಕ್ ಪಿಸಲ ಓ ನನಾವ ಸಿಗ ಕಯಾ ಸಂಗ ಮಕಂ ದೋ ಬೈದೋ ಇಪಾ ಇಶಾ ಮುಕ್ ತಾನರಗಿನ ಹೈ
3: ಐ ದಿ ಖಂಗ್ದಿ ನಾ ಪಾಬುಂಗ್ದೆ ಲೈ ಬಸಿ ಪಮ್ಮದೋ ತೋಲೋ ಪಂಗ ಪಿರಕೆ ಹದ ಪಿಥೋಕ್ಲಿ ಲಿಸಿಂಗ್ ತರಾಕ ಲೈ ರಿ ಮಸಿ ದಿ ಯಾರೋಯ್ ಮೋರಿ ಸಕದೋರಿ ಬಾ

ಮಗಳಮತ್ತಲಿಗೆ ಥರೂಮ್ ಕ್ಯಾ ಸಂದೋಗ್ತನ ತಹಂಜರಿಬ ಸಿ ಮೆಗಾಹರ್ಟ್ ಸಾ ಮಹುಮ್ ದಸ್ಮಿಕ್ ಮಂಗಾದ ಸಂದೋಗ್ಚರಿಬ ಆಕಾಶವಾಣಿ ಇಂಫಾಲ್ಗೆ ಎಫ್ ಎಂ ಸಂಗಾಯ್ ಚಾನೆಲ್ ದಗಿನಿ ಹೌಸಿಕ್ ಪುಂಫಮ್ ಅಸಿದ ನಸಿಗೆ ಚಾನೆಲ್ ಅಸಿದ ಥಂಜರಿಬ ಥರೂಮ್ ಸಿಂಗ್ ಅಮದಿ ಹಯೆಂಗಿ ಥರೂಮ್ ಮಯಾಮ್ದ ನಿಕ್ಷಿಂಗ್ಜರಿ ನಿಕ್ಸಿಂಗ್ ಜಾವ ಸಿ ಹೆಕ್ ಲೋಯ್ಬಗ ತಹಂಜಗನಿ ನಹರೋಗಿ ಖೋಂಜೆಲ್ ನಸಿಗೆ ಥರೂಮ್ದ ಥಂಜರಿ ರೋನಿತಾ ಪುಕ್ರಂಬಂ ಬೆನಿತಾ ಲೈಶ್ರಂ ಅಮದಿ ಥೌಕ್ದಾಮ್ ಯಫವ ಸಿಂಗ ಉನ್ನದನ ವರಿ

ಆಕಾಶವಾಣಿ ಇಂಫಾಲ್ ಗಾಂಗೋಮ್ ಕಿರಣ ಪಾವ್ ಪಾಜರಿ. ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಾಮ್ಸಾನ ಸಭಾಪತಿ ವೈದ್ಯನಂಗಸಿ ಇಂಫಾಲ್ದ ರಾಜ್ಯ ಮಂತ್ರಿ ಮಂಡಲ್ಗೆ ಮಿಫಮ್ ಪಾಂಗ್ತೊಕ್ರೆ. ಮಿಫಮ್ ಅದುನ ವುಮೆನ್ ಎಂಪವರ್ಮೆಂಟ್ ಮಣಿಪುರ್ ಸ್ಕೀಮ್ ಚನಹನ್ನಬ ಅಯಾವ ಪೀಕ್ರೆ. ಮಸಿನ ಸಖಂಗ್ಲವ ಸೆಲ್ಫ್ ಹೆಲ್ಪ್ ಗ್ರೂಪ್ ಸಿಂಗ್ದ ಮೆಂಬರ್ ಒಯ್ಬ ನುಪಿ ಲಾಕ್ ಅಹುಂ ಮಖಾಯ್ರೋಮ್ದ ಕಾನಬ ಪೀನಬ ಪಾಂಡಮ್ ಥಮ್ಲಿ. ಮಕೋಯ್ನ ಅಹಾನ್ಬ ಸಹಿದ ಲುಪಾ ಲಿಸಿಂಗ್ ತರ ತರ ಗ್ರಾನ್ ಒಯ್ನ ಫಂಗನಿ. ಮದುಗೆ ಮತುಂಗ್ದ ಸೆಂದೋ ಯಾವ್ದನ ಅನಿಶುಭ ಅಮಸುಂಗ್ ಅಹುಂ ಸುಭ ಸಹಿದ ಲೋನ್ ಸಿಂಗ್ ಪೀಗನಿ. ಮಂತ್ರಿ ಮಂಡಲ್ಗೆ ಮಿಫಮ್ ಅದುನ ಮಣಿಪುರ್ ಗುಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ 10 ಅಮೆಂಡ್ಮೆಂಟ್ ವಿಲ್ ಲಿಸಿಂಗನಿ ಕುಂತರು. ಮಣಿಪುರ್ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಆ್ಯಕ್ಟ್ ಲಿಸಿಂಗ್ ಸಾಪನ್ ಹುಂಪುತ್ರ ಮಂಗ 6 ಅಮೆಂಡ್ಮೆಂಟ್ ಬಿಲ್ ಅಮಸುಂ ಇಂಡಿಯನ್ ಸ್ಟಾಂಪ್ ಮಣಿಪುರ್ ಅಮೆಂಡ್ಮೆಂಟ್ ಬಿಲ್ ಲಿಸಿಂಗನಿ ಕುಂತರು. ಲಾಕದೊರಿಬ ಮಣಿಪುರ್ ವಿಧಾನಸಭಾ ಮಿಫಮ್ದ ಪುಥೋಕ್ನಬಸು ವಾರೆಪ್ ಲೌಕಿ. ಮಣಿಪುರ್ ಪೊಲೀಸ್ ಸ್ಪೆಷಲ್ ರಿಕ್ರೂಟ್ಮೆಂಟ್ ಸ್ಕೀಮ್ ಫಾರ್ ಮೆರಿಟೋರಿಯಸ್ ಸ್ಪೋರ್ಟ್ಸ್ ಪರ್ಸನ್ ಲಿಸಿಂಗನಿ ಕುಂತರು. ರಾಜ್ಯಗೆ ಮಂತ್ರಿ ಮಂಡಲ್ಗೆ ಮಿಫಮ್ ಅದುನ ಇನ್ ಪ್ರಿನ್ಸಿಪಲ್ ಒಯ್ನ ಅಯಾವ ಪೀಕ್ರೆ. ದ್ರಾಪ್ ಮಣಿಪುರ್ ಪಬ್ಲಿಕ್ ಸರ್ವಿಸಸ್ ಡೆಲಿವರಿ ಗ್ಯಾರಂಟಿ ರೂಲ್ ಲಿಸಿಂಗನಿ ಕುಂತರುಕ್ಸು ಮಿಫಮ್ ಅದುನ ಅಯಾವ ಪೀಕಿ. ಮುಖ್ಯಮಂತ್ರಿ ಯುಮ್ನಾಮ್ ಖ್ಯಾಮ್ಸಾನ ಹೈರಿ ರಾಜ್ಯಸದ ಕಾಂಗ್ಲು ಪುರುಪ್ಸಿಂಗ್ ಮರಕ್ತ ಲೈರಿವ ಥಾಜನದವಸಿಂಗ್ ಕೋಹಂದುನ ತುಂಕೊಯ್ನ ಶಾಂತಿ ಪುರುಕ್ನಬ ಪುಂನಮಕ್ ನೋಹನ ಮಿನಸಿ. ಇಂಫಾಲ್ಗೆ ಪ್ಯಾಲೇಸ್ ಕಾಂಪೌಂಡ್ ಲೈಬ ಮಣಿಪುರ್ಸ್ಥ ಫಿಲ್ಮ್ ಡೆವಲಪ್ಮೆಂಟ್ ಸೊಸೈಟಿಗೆ ಆಡಿಟೋರಿಯಂದ ಮಣಿಪುರದ ಹೌಸಿಕ್ ವರಿವ ಫಿವಂ ಮಿಯಾಂಗಿ ಮರಕ್ತ ಥಾಜನಬ ವಾಟ್ಪ ಮಸುಂ ಥಾಜನಬ ಹೆಂಗನಹನಬ ಲಂಬಿ ಯಾತ್ಪ ಹೈಬಸಿಗೆ ಮತಾಂಗ್ದ ಅಸ್ಸಾಂ ರೈಫಲ್ಸ್ನ ಸಿಂಧುನ ಪಾಂಗ್ತೊಕ್ಪ ಖನ ನೆನಬಗೆ ಥೊರಂದ ವಾಂಗಾಂಗ್ಬದ ಮುಖ್ಯಮಂತ್ರಿನ ಹೈ ಇಂಗ್ ಕುಂಜಾಲ ಸಿಂಗನಿ ಕುಲಹುಂದೊಯ್ಗೆ ಮೇದಗೆ ಥೊರಕ್ಕೆ ಬೀರಾಂಗ್ ಅದುದಗಿ ಲಾಂಜೆನದುನ ಲೈರಿಬ ಕಾಂಗ್ಲು ಪುರ್ ಕುದಿಮಕ್ಕಿ ಐ ಡಿ ಪಿ ಸಿಂಗ್ನ ಕೈದೊಂಗೈ ಮೊಖೈಬು ಮಯುಮೇಮ್ದ ಹಲನ್ಗದಗಿ ಹೈನ ಹಂಗ್ಲಿಬ ಶಿ ಗಸಿಗೆ ಖುನಾಯಸಿದ ಕಾಂಗ್ಲು ಸಿಂಗ್ ಅಸಿಗೆ ಮರಕ್ತ ಅಮನ ಅಮಬು ಥಾಜನಬ ವಾಟ್ಪದಗಿನಿ. ಮುಖ್ಯಮಂತ್ರಿನ ಹೈ ರಾಜ್ಯಸದ ಶಾಂತಿ ಪುರಕ್ಕೂ ಪಾಮದವ ಮಿಯೋಯ್ ಕಾಂಗ್ಬು ಖರ ಲೈರಿ ಮಿಯೋಯ್ ಸಿಂಗ್ ಅಸಿ ಸರ್ಕಾರನ ಮಸಕ್ ಖಂಗ್ದೊಕ್ತುನ ಆಯ್ನ್ಗೆ ಮಖಾದ ಚೈರಾಕ್ ಪೀರಗನಿ. ಕಾಂಗ್ಪು ಪಿಜಿಲಾಗಿ ಮಕ್ಕುಯಿ ಲಂಬಿದ ಗರಂಗ್ ನಾಗಾ ಮಿಷಮ್ ಮರಿ ಹಾಲಂಬಗೆ ಥೋಂಗದುಬು ಮೈಕೈ ಕೆಯಾದಗೆ ಲೇಪ್ತನ ಯಾನಿಂಗ್ದವ ಫೊಂಗ್ಡೊಂಗ್ ನರಕ್ಲಿ. ನಾಗಾ ಪೀಪಲ್ಸ್ ಫ್ರಂಟ್ ಎನ್ ಪಿ ಎಫ್ ಮಣಿಪುರ್ ಲಿಯಾಂಗ್ಮೈ ಇಂಫಾಲ್ ಮಾರ್ಕೆಟ್ ಕಮಿಟಿ ಕೋಆರ್ಡಿನೇಟಿಂಗ್ ಕಮಿಟಿ ಆನ್ ಮಣಿಪುರ್ ಇಂಟಿಗ್ರಿಟಿ ಕೊಕೋಮಿ ಆಲ್ ಮಣಿಪುರ್ ಯುನೈಟೆಡ್ ಕ್ಲಬ್ಸ್ ಆರ್ಗನೈಸೇಷನ್ ಅಮುಕ್ಕೋ ಆಲ್ ಮಣಿಪುರ್ ವುಮೆನ್ ವಾಲಂಟರಿ ಅಸೋಸಿಯೇಷನ್ ಪೊಯ್ರೈ ಲೈಮರೋನ್ ಮೈರಾ ಪೈಬಿಯ ಪುನ್ಮ ಮಣಿಪುರ್ ಕಮಿಟಿ ಆನ್ ಹ್ಯೂಮನ್ ರೈಟ್ಸ್ ಮಸುಂ ಮಣಿಪುರಿ ಸ್ಟೂಡೆಂಟ್ಸ್ ಫೆಡರೇಷನ್ ಅಸು ನಾಗಾ ಮಿಷಮ್ ಮರಿ ಹಾಕಿಬಗೆ ಥೋಂಗದುಬು ಯಾನಿಂಗ್ದವ ಫೊಂಗ್ದೊರಕ್ಲಿ. ಥೌಬಾಲ್ ಜಿಲ್ಲಾದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಎಸ್ ಐ ಆರ್ಗೆ ಪೈಕಲಿವ ಥಬಕ್ ಥೊರಮ್ ಸಿಂಗ್ ಜಿಲ್ಲಾ ಅಸಿಗೆ ಆಬ್ಸರ್ವರ್ ಓರಿಬ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕಮಿಷನರ್ ರಾಬರ್ಟ್ ಕ್ಯಾಥ್ರಿಮೇಯುಂನಂಗಸಿ ಚತ್ತುನಿ ಯಂಗ್ಸಿನ್ಕ್ರೆ. ಖೊಂಚದದ ಶ್ರೀ ರಾಬರ್ಟ್ನ ಥೌಬಾಲ್ ಜಿಲ್ಲಾಗೆ ಡೆಪ್ಯೂಟಿ ಕಮಿಷನರ್ ಮಸುಂ ತೊಂಗಾನ್ ತೊಂಗಾನ್ಬ ರಾಜನೀತಿ ದೋಳ್ ಸಿಂಗ್ ಮಿಹಿರ್ ಸಿಂಗ್ ಉನ್ನದನ ಮಿಫಮ್ ಪಾಂಗ್ತೊಕ್ಕಿ. 33/11 ಕ್ಯಾಬ್ ಬಿ ಪವರ್ ಹೌಸ್ದಾಗಿ ಲಾಕ್ಪ 11 ಕ್ಯಾಬ್ ಬಿ ಸೆಕ್ರೆಟರಿಯೇಟ್ ಫಿದರ್ನ ಕೊನ್ಬ ಆಕಾಶವಾಣಿ ಇಂಫಾಲ್ ಎಮ್ ಎಸ್ ಎಫ್ ಡಿ ಎಸ್ ಪ್ಯಾಲೇಸ್ ಕಾಂಪೌಂಡ್ ಥಂಗಪಟ್ ಏರಿಯಾ ಮಸುಂ ಮಹಾಬಲಿ ಕಬುಯಿ ಖುಲ್ಗಿ ಏರಿಯಾದ ಹಯಂಗ್ ಅಯ್ಯುಕಿ ಪುಂಗ್ ಮಾಪನ್ದಗಿ ನುಮಿದಾಂವರಂ ಪುಂಗ್ ತರುಕ್ ಫಾವ್ವ ಮೈ ಪೀಬ ಲೇಪ್ಕನಿ ಹರಿ. ಎಮ್ ಎಸ್ ಪಿ ಡಿ ಚೆಲ್ಗೆ ಸೇರೋಲಮದ ವಾಫಮ್ ಅಸಿ ಫೊಂಗ್ದೊರಕ್ಪನಿ. ಸಾಂದೇಲ್ ಜಿಲ್ಲಾದ ಲೈಬ್ಬ ಸಲೆಮ್ಥರ್ ಇಂಡಸ್ಟ್ರಿಯಲ್ ಇಸ್ಟೇಟ್ದ ವರ್ಕ್ ಸೆಟ್ ನತ್ರಗ ಫ್ಯಾಕ್ಟರಿ ಸಚಿಂಗ್ ಲೌನಿಂಗ್ಬ ಆಂಟರ್ಪ್ರಿನೋರ್ ಸಿಂಗ್ನ ಮಥಂಗ್ ಥಾಗಿ ಕುನ್ಮಂಗ ಫಾವ್ಗೆ ಮನುಂಗ್ದ ದರ್ಖಾಸ್ ಪಿಸಲಕ್ಪ ಯಾಗನೆ ಹರಿ. ವಾಫಮ್ ಅಸಿ ಡಿ ಐ ಸಿ ಸಾಂದೇಲ್ಗೆ ಜನರಲ್ ಮ್ಯಾನೇಜರ್ನ ಥಾದೊರಕ್ಪ ಚೇರೋಲಮದ ಫೊಂಗ್ದೊರಕ್ಪನಿ. ತರ ಮರಿಶುಭ ನಾಗಾಲ್ಯಾಂಡ್ ವಿಧಾನಸಭಾಗೆ ಮಾಪನ್ ಶುಭ ಮಿಫಮ್ ಮಥಂಗ್ ಥಾಗಿ ಅಮ ಅಮಸುಂಗ್ ಅಹುಂದ ಪಾಂಗ್ತೊಕ್ಲಗನಿ. ನುಮಿನಿ ಪಾಂಗ್ತೊಕ್ಕದವ ಮಿಫಮ್ ಅಸಿದ ಅಬಿಚುರಿ ರಿಫರೆನ್ಸ್ ಅಮಸುಂಗ್ ಕ್ವೆಶನ್ ಅವಾರ್ಡ್ ಸಿಂಗ್ ಯಾವ್ರಿ. ಅಹುಬು ನುಮಿತ್ತ ತೊಂಗಾನ್ ತೊಂಗಾನ್ಬ ಬಿಲ್ ಸಿಂಗ್ ಪುಥೊಕ್ಕನಿ. ರಕ್ಷಾಬಂಧನ್ಗೆ ಫಜರ್ಬ ವಾಖಲ್ಲೋನ್ ಸಿಂಗ್ ನುಂಗ್ಸಿಬ ಥೌದಾಂಗ್ ಯಾಬ ಅಮಸುಂಗ್ ಗಾಕ್ ಸೆನ್ಬ ಹೈಬಸಿ ಅಕೊಯ್ಬಗೆ ಫಿಫಮ್ ಸೆಂಗುಟ್ಪದ ಮಹಿರೋಯ್ ಸಿಂಗ್ ಅಸಿಜಿ ನನಬ ರಾಷ್ಟ್ರಪತಿ ದ್ರೌಪದಿ ಮುರ್ಮುನ ಹೈರಿ. ಲೇವಾಸಿಗೆ ತೊಂಗಾನ್ ತೊಂಗಾನ್ ಒಪ್ಪಮ್ ಸಿಂಗ್ದಗೆ ಲಾಕ್ಪ ಮಹಿರೋಯ್ ಸಿಂಗ್ನ ಪುನ್ನ ಗಸಿ ರಾಷ್ಟ್ರಪತಿ ಭವನ್ನ ಪಾಂಗ್ತೊಕ್ಪ ರಕ್ಷಾಬಂಧನ್ಗೆ ಥೊರಮ್ದ ಶ್ರೀಮತಿ ಮುರ್ಮುನ ಒಪ್ಪಮ್ ಅಸಿ ಫೊಂಗ್ದೊಕ್ಕಿಬನಿ. ಮಹಿರೋಯ್ ಸಿಂಗ್ನ ಪಾಂಬಿ ಅಮಸುಂ ಉಪಾಲ್ ಸಿಂಗ್ದ ರಖಿ ಪುಂದುನ ಮಕೊಯ್ ಬುಂಗಾಕ್ ಸೆಂದುನ ಥಮ್ನಬಗೆ ವಾಕಲ್ಲೋನ್ ಹೇನ ಚಸಲ್ ಹನ್ನಬಸು ರಾಷ್ಟ್ರಪತಿನ ಫೊಂಗ್ದೊಕ್ಕಿ. ನೇಪಾಲ ಥೋಕಿ ಬೇಸಿಂಗ್ ಇಸೌಡ ಶಿವಮಿಗೆ ಮಸಿಂಗ್ ಚೌಂಗಾ ನಿಪು ತರೆ ಚೂಕ್ರೆ. ಹೌಜಿಕ್ ಫಾವುದ ನೇಪಾಲ ಮಸುಂ ಟಿಬೆಟ್ ಕಿಲೋನ ಬಂಗಂಕೈ ಮನಾಕ್ತ ಮಿಯೋ ಲಿಸಿಂಗ್ ಮತ್ತು ಚೌಂಗಾ ನಿಫು ಮಂಗಾ ಥೀಬ ಖಂಗ್ದನ ಲೈರಿ. ಲೈವಾಕ್ ಅನಿಯದುದ ಮಿ ಕನ್ಮ ಮಸುಂ ಅಸಿಬ ಹಕ್ಸಾಂಗ್ ಸಿಂಗ್ ಥೀಬಗೆ ಥಬಕ್ ಲೇಪ್ತನ ಶಥರಿ. ಟಿಬೆಟ್ ಅಮಸುಂ ನೇಪಾಲ್ಗೆ ಅಥಾರಿಟಿಸಿಂಗ್ ಮತ್ತು ಇನ್ನ ಥೀಬ ಖಂಗ್ದ ಮಿಯೋ ಸಿಂಗ್ ಅಸಿ ಅಯಾಮನ ಮೇರೆ ವಾಕ್ ಮಸಾ ಆಗ್ತನಿ ಹೈರಿ ಪಾವು ಲೋಯ್ಜರೆ.

ಕುಮುದಿನಿಗಿ ಮಪಾಬುಂಗ ಶ್ಯಾಮ್ನ ಮಚಾನುಪಿಗಿ ಮೇಹುನ್ ಥಾವುನ್ ಮುನ್ನ ಯೇಂಗ್ಲುರಗ ಹೈರಿ ಲೆಂಬಿ ಪಕತ್ಕನು ಕರಿಶು ತೌರೋನ್ ಯುಮ್ದ ಪುರಗ ನಿಂಥೀನ ಪೊತ ಹಾಲುರಸಿ ಮನೆ ಮಂದೋಲ್ ಸಿಂಗ್ ನಕೋಯ್ ಮ್ಯಾಮ್ ಸಂಗನ ಇಚಾನುಪಿದು ಥಾಂಗ್ ಬಯಾವಿಯು ಲುಯಿದ ಥೋಂಗಸ ngai khombana asumna sonjai aduga hairi isu nupi ma pokmai da kari tamli bage haibdo yeng ba taidana mansaina oxile tadan adungai salang bazina mangtakwa ma haikibdo chumdo bo male e a a itau salangi laiphaudi amna chungani ngai khomna ngai hak khallaga hairi tawbatabu isunu pibu ekhoinu konung da pukatlaga ibung si samu phaba gambhir singha da kasin badi tawgumsi yamna tonna ichanu pi isunu pibu mamal yahun da badi pamde he itau salangi laiphau namphu da chumhun gumsi ibung si samu phaba do makhong na thongna lakpri yengkhisi ಮಹಾಕ್ನ ನೀರವ ಮತಂದ ಇಸು ಥಾಜಸಿ ಪಾಬುಂ ನಸಾನ ಪಾಮಜಬಸು ಮದುಮಕ್ನಿ ಕುಮುದಿನಿಗೆ ಮಪಾಬುಂ ಗೌರಶ್ಯಾಮ್ನ ಖುಮ್ಮಿ ಮೈಸ್ನಾಂ ಕುಮುದಿನಿಬು ಮಮಾ ಮಂದೋನ್ ಮನೇಸಿನ ನಾ ಕಿಯತ್ ಫೈಬಂನರದುನ ಮೂಂಬ ಮರಾನಿಯಾಯ್ ತಮ್ನ ಪೂಖ್ರಿ ಮಬುಧೌ ಮಪಾ ಮತೋನ್ ಮಬುಂ ಮೌಪ್ವಾ ಮಯಾಮ್ಸು ಮರಿ ಮರಿ ಮತುಂ ಇನ್ನಖ್ರೇ